0: ಮರಣಂ ಆಯುರಾರೋಗ್ಯ ಶುಭದಂ ಪುತ್ರ ಪೌತ್ರ ಪ್ರವರ್ಧನಂ ವ್ಯಹ್ವತೆ ಕವಚಂ ದಿವ್ಯಂ ಶೃಣುಯಾತ್ ಸಾಹಿತಃ
1: ಶನಿ ಕವಚ ಸ್ತೋತ್ರಂ.
0: ಅಸ್ತಿ ಶೈಶ್ಚರ

ಅಮಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ವೇದ ವೇದಾಂತ ಯಜ್ಞೇಶಂ ಬ್ರಹ್ಮ ರುದ್ರಾದಿ ವಂದಿತಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಯಯಿದಂ ಪಠತೆ ನಿತ್ಯಂ ಋಣಮೋಚನ ಸಂಹಿತಂ ಅನೃಣೀ ಜಾಯತೆ ಸತ್ಯೋ.